ಚಂಡಾರ ಅಗ್ಯಾನನ ಸೂಜೆ ಮಹಾಗುಬಾರ ಪ್ರತ ವ್ಯಾಪ್ತ ಜರೆ ಕೆವಾರ ಜಾಣ ಪೈಗೆ ಪ್ರದರಬಾರ ಆಸ ಅಂದೇಶ ಬಂದ ಪರಾನ್ನ ಮೈಲ್ ನ ಪಾವೆ ಫಿರ್ತ ಬೇಗಾನ್ನ ಸಗಲ ವ್ಯಾದ ಕೈ ವಸ ಕರ ದೀನ ಫಿರ್ತ ಪ್ಯಾಸ ಜ್ಯೋ ಜಲ ಬಿನ ಮೀನಾ ಕಶು ಸಿಯಾನ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವತೋರಿ ಕರೋ ಬೇನತಿ ಸಂತನ ಪಾಸೆ ಮೇಲೋ ನಾನಕ ಅರದಾಸೆ ಪಯೋ ಕಿರಪಾಲ ಸಾಧ ಸಂಗ ಪಾಯ.